0: ಮುನಿಗುಳ್ಕೆಡು ಚಂದ್ರ ಮರ್ಕಂಡಗಳ ತೋಡ ಬೆಳೆದಾರು ಗುಂಪೆಡು ಜಡಲ ತೋಡ ಜಡಲ್ಲೋ ಪ್ರವಹಿಂಚು ಚದಲೇಟೆ ಜಿಗುತೋಡ ಡಂಬೈನ ಪಾಲ ನೇತ್ರಂಬುತೋಡ ಕುದುರು ದೆಚ್ಚಿನ ದೊಡ್ಡ ಕುಂಕುಮ ಬೊಟ್ಟುತೋ ತಾಂಬೂಲ ರಗಾದರಂಬುತೋಡ ತಟಹೇ ಮೊಮ್ಮಯ ವಜ್ರ ತಾಟಂಕ ಮುಲತೋಡ ವೀಕ್ಷಾಸ್ರವದ್ದಯ ವೃಷ್ಟಿತೋಡ ನಲ್ಲ ಕೊಲುವಲು ದುನು ಮಾಡಿ ಕೊಲ್ಲಲಾಡು ಮೆರುಗು ಚಾವನ ಚಾಯಲ ಮೇನಿತೋಡ ಪ್ರೇಮ ಸ್ವರೂಪುಲಾರ
1: ಎಂಬೋಡಿಮೆಂಟ್ಸ್ ಆಫ್ ಲಾ
0: ಶಿವರಾತ್ರಿ ಅನಗಾ ಎವರು ಏಮಿಟೋ ದೀನ ಅರ್ಥಂ ಇಂತವರೆಕು ಎವರು ಕೂಡ ಗುರ್ತಿಂಚಡಾನಿಕಿ ಪ್ರಯತ್ನಿಸಲೇದು.
1: ಟಿಲ್ ದಿಸ್ ಡೇ ನೋ ಒನ್ ಎವರ್ ಮೇಡ್ ಎನ್ ಅಟೆಂಪ್ಟ್ ಟು ನೋ ದಿ ಇನ್ನರ್ ಸಿಗ್ನಿಫಿಕೆನ್ಸ್ ಅಂಡ್ ದಿ ಡೆಪ್ತ್ ಆಫ್ ಶಿವರಾತ್ರಿ.
0: ಪದಮಂದೇ ಉನ್ನದಿ ಅರ್ಥಂ
1: ದಿ ಮೀನಿಂಗ್ ಇಸ್ ದೇರ್ ಇನ್ ದ ವೆರಿ ವರ್ಡ್ ಇಟ್ಸೆಲ್ಫ್.
0: ಶಿವ ರಾತ್ರಿ,
1: ಶಿವ ರಾತ್ರಿ,
0: ಶಿವ ಅನಗಾ ಮಂಗಳಕರಮೇನ.
1: ಶಿವ ಮೀನ್ಸ್ ದಟ್ ವಿಚ್ ಇಸ್ ಆಸ್ಪಿಷಿಯಸ್.
0: ಮಂಗಳಕರಮೈನಟುವಂತಿ ರಾತ್ರಿ ಶಿವರಾತ್ರಿ. ಏನಿ
1: ಶಿವರಾತ್ರಿ ಇಸ್ ದ ಹೋಲಿ ನೈಟ್, ಆಸ್ಪಿಷಿಯಸ್ ನೈಟ್.
0: ಶಿವುಡನಗಾ ಎವರನಿ?
1: ಹೂ ಇಸ್ ಶಿವ?
0: ಸರ್ವಜೀವುಲ ಎಂದು ಸಂಚರಿಸಿದ ಚೈತನ್ಯಮೇ ಶಿವುಡು.
1: ಶಿವ ಇಸ್ ದಿ ಯೂನಿವರ್ಸಲ್ ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಪ್ರೆಸೆಂಟ್ ಇನ್ ಆಲ್ ಆಫ್ ದಿ ಕ್ರೀಚರ್ಸ್, ಇನ್ ಆಲ್ ಆಫ್ ದಿ ಬೀಯಿಂಗ್ಸ್.
0: ಕೇವಲ ಮಾನವರು ಮಾತ್ರವೇ ಕಾಕುಂಡ ಪಶುಪಕ್ಷಿ ಮೃಗಾದುಳು ಎಂದು ಕೂಡ ಈ ಶಿವತ್ವ ಅನ್ನೇಟುವಂಥದ್ದು ಪ್ರಜ್ವಲಿಸುತ್ತಲೇ ಉಂಟದೆ.
1: ಶಿವಾಸ್ ಪ್ರಿನ್ಸಿಪಲ್ ಇಸ್ ನಾಟ್ ಲಿಮಿಟೆಡ್ ಟು ಹ್ಯುಮ್ಯಾನಿಟಿ ಅಲೋನ್, ಯು ಫೈಂಡ್ ಇಟ್ ಅಮಂಗ್ ಬರ್ಡ್ಸ್, ಬೀಸ್ಟ್ ಅಂಡ್ ಆನಿಮಲ್ಸ್ ಟೂ.
0: ಮುಖ್ಯಮಗಾ ಪ್ರತಿ ಕ್ಷಣಮ ಕೂಡ ಶಿವರಾತ್ರಿಯೇ.
1: ಮೋಸ್ಟ್ ಇಂಪಾರ್ಟೆಂಟ್ಲಿ ಎವ್ರಿ ಮೂಮೆಂಟ್ ಇಸ್ ಶಿವರಾತ್ರಿ.
0: ಕೇವಲ ಶಿವರಾತ್ರಿ ನಿಮಿತ್ತಮೈ ಒಂದು ಸಂವತ್ಸರ ಮನವು ಕಾಚುಕೊಂಡಕ್ಕರಲೇನು.
1: ವಿ ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಒನ್ ಲಾಂಗ್ ಇಯರ್ ಫಾರ್ ದಿಸ್ ಶಿವರಾತ್ರಿ.
0: ಪ್ರೇಮ ಸ್ವರೂಪುಲಾರ
1: ಎಂಬಾಡಿಮೆಂಟ್ಸ್ ಆಫ್ ಲವ್.
0: ಶಿವನ ಚೈತನ್ಯಮು ಚಾಲಾ ಪ್ರಜ್ವಲಿಸುತ್ತಲೇ ಉಂಟುನ್ನದಿ ಸರ್ವತ್ರ.
1: ಶಿವಾಸ್ ಕಾನ್ಷಿಯಸ್ನೆಸ್ ಅವೇರ್ನೆಸ್ ಈಸ್ ಎಫಲ್ಜೆಂಟ್ ರೇಡಿಯಂಟ್ ಆಲ್ ಓವರ್.
0: ಎಕ್ಕಡ ಉನ್ನದಿ ಅನ್ನು ಚೆಪ್ಪಗಾ ಸರ್ವತ್ರ ವ್ಯಾಪಿಸಿ ಉನ್ನದಿ.
1: ಶಿವಾಸ್ ಪ್ರಿನ್ಸಿಪಲ್ ಆಫ್ ದಿ ಡಿವಿನಿಟಿ ಕಾನ್ಷಿಯಸ್ನೆಸ್ ಈಸ್ ಆಲ್ ಪರ್ವೇಸಿವ್ ಎವ್ರಿವೇರ್.
0: ಶಿವುಡನಗಾ ಮಂಗಳಕರಮೈನಟುವಂತಿ ಒಕ್ಕ ಶಬ್ದಮು.
1: ದ ಟರ್ಮ್ ಶಿವ ಮೆಂಟ್ ದಟ್ ವಿಚ್ ಇಸ್ ಆಸ್ಪಿಷಿಯಸ್.
0: ಇಟ್ ಮಂಗಳಕರಮೈನಟುವಂಟಿದಿ ಸರ್ವತ್ರ ವ್ಯಾಪಿಸಿಯೇ ಉನ್ನದಿ.
1: ದಿಸ್ ಆಸ್ಪಿಷಿಯಸ್ನೆಸ್ ಈಸ್ ಪ್ರೆಸೆಂಟ್ ಎವ್ರಿವೇರ್.
0: ಪ್ರೇಮ ಸ್ವರೂಪುಲಾರ
1: ಎಂಬಾಡಿಮೆಂಟ್ಸ್ ಆಫ್ ಲಾ.
0: ಈ ಪ್ರೇಮತತ್ವಮುನಕು ಮಿಂಚಿನಟುವಂಟಿ ಶಿವತತ್ವಮು ಮರುಕಟ್ಟಿ ಲೇದು.
1: ದಿಸ್ ಆಸ್ಪೆಕ್ಟ್ ಆಫ್ ಲಾ, ದ ಪ್ರಿನ್ಸಿಪಲ್ ಆಫ್ ಲಾ ಈಸ್ ಗ್ರೇಟೆಸ್ಟ್ ಆಫ್ ಆಲ್, ನಥಿಂಗ್ ಬಿಯಾಂಡ್.
0: ಏ ವಿಧಮಗಾ ತೇಜಿನಪ್ಪಟಿಕೀ ಸರ್ವತ್ರ ಉನ್ನತವಂಟಿದಿ ಅದು ಒಕ್ಕಟಿಯೇ.
1: ಇಟ್ ಇಸ್ ದ ಸೇಮ್ ಲವ್ ವಿಚ್ ಇಸ್ ಪ್ರೆಸೆಂಟ್ ಯೂನಿವರ್ಸಲಿ.
0: ಸರ್ವತ ಪಾಣಿಪಾದಂ ತರ್ವತ ವಚ್ಚಿ ಶಿರೋಮುಖಂ ಸರ್ವತ ಸ್ತುತಿಮಲ್ಲೋಕಿ ಸರ್ವಮಾವೃತ್ತಿಷ್ಠತಿ. ಸರ್ವತ್ರ ಉನ್ನತವಂಟಿದಿ ಅದು ಒಕ್ಕಟಿಯೇ.
1: ಇಟ್ ಇಸ್ ಲವ್ ವಿಚ್ ಇಸ್ ಪ್ರೆಸೆಂಟ್ ಆಲ್ ಓವರ್ ದ ಕಾಸ್ಮಾಸ್. In the human body, it is present in all the heads, in all the limbs of the divinity.
0: Manamu okka turi vicharinchu chuchina మనకు కనిపించేదంతా కూడాను శివతత్వమే.
1: ఇఫ్ వి ఇన్వెస్టిగేట్ అండ్ ఎక్స్ప్లోర్ విల్ ఫైండ్ ద డివినిటీ ఆఫ్ శివ.
0: శివతత్వం తప్ప మరొకటి ఏమాత్రం కూడా లేదు.
1: ఎక్సెప్టింగ్ దిస్ ప్రిన్సిపల్ ఆఫ్ శివ దేర్ ఇస్ నథింగ్ ఎల్స్.
0: శివుడు అనగా కేవలము జటాజూటము ధరించి కాషాయాంబరదారుడై ఉండటం మాత్రం శివత్వం కాదు.
1: శివ డస్ నాట్ నెసెసర్లీ మీన్ హ్యావింగ్ మ్యాటెడ్ హెయిర్ అండ్ వన్ విత్ ఆకర్ రోబ్స్ ఓన్లీ. నో,
0: ఎక్కడ చూసినా కూడాను ఏ బాలుని ఎందుకు అని, ఏ వృద్ధుని ఎందుకు అని, ఏ స్త్రీ ఎందుకు అని, ఏ పురుషుని ఎందుకు అని శివత్వమే మనకు తాండవమాడుతున్నది.
1: ఇట్ ఈస్ దిస్ డివినిటీ ఆఫ్ లార్డ్ శివ ప్రెసెంట్ ఇన్ ఎవ్రీబడి, ద టైనీ టాట్స్, ద బాయ్స్ అండ్ ద గర్ల్స్, ద మెన్ అండ్ విమెన్.
0: ఇటువంటి సర్వత్రా ఉండినటువంటి ఒక శివతత్వమును ఏ విధంగా మీరు నిర్ణయించగలరు?
1: హౌ కెన్ యూ ఎస్టిమేట్ ద డివినిటీ ఆఫ్ శివ విచ్ ఇస్ ప్రెసెంట్ ఎవ్రీవేర్?
0: మౌడి గుడికెళ్ళి చంద్ర మర్కండ కళతో కూడా బెడదారు గుంపెడు జడలతో కూడా
1: విత్ ఆల్ ది షైన్ విత్ ఆల్ ది బ్రిల్
0: ఎక్కడ చూసినా కూడాను ఏ బాలుని ఎందుకు అని, ఏ వృద్ధుని ఎందుకు అని, ఏ స్త్రీ ఎందుకు అని, ఏ పురుషుని ఎందుకు అని

ತಪಿತ ಬಂಧು ಸಖ ಸಬಗಿ ರಾಮ ನಾಮ ಭಕ್ತ ಜನರ ಜೀವನ ಧನ ಏಕ ರಾಮ ನಾಮ ಭಕ್ತ ಜನರ ಜೀವನ ಧನ